ಮಾಡಿಗೋ ಮನ ಹಕ್ಕಿ ಪಿಡುಗು ಅಲ್ಲೂರಿ. ಎವಡು ರಾಣ ಭರತ ಜಾರಿನಿ ಕಪ್ಪ ಮಡಿಗಿನ ತುಚ್ಛುಡು ಎವಡು ಎವಡ ಹೊಗರು ಬಟ್ಟಿನ ಚಲ್ಲ ದೊರಗಾ

ಹಂಪಿ ನಗರವು ಶಿಲ್ಪ ಸಂಪದ, ಸೊಂಪು ಗೋರ್ಚನು ತೆಲುಗು ತಲ್ಲಿಕೆ. ಹಂಪಿ ನಗರವು ಶಿಲ್ಪ ಸಂಪದ.